0: ಹೂವನ್ನ
1: ಹೂವನ್ನ
0: ಏನ
1: ಏನ
0: ಏಯನ್ನ
1: ಏಯನ್ನ
0: ಅಯ್ಯನ್ನ
1: ಅಯ್ಯನ್ನ
0: ಓನ
1: ಓನ
0: ಓವನ್ನ
1: ಓವನ್ನ
0: ಅವ್ವನ್ನ
1: ಅವ್ವನ್ನ
0: ಅಕ್ಕನ
1: ಅಕ್ಕನ
0: ಬಲ್ಲಿನ ಮಾಂ
1: ಬಲ್ಲಿನ ಮಾಂ
0: ಎಂಗನ ನಮನ
1: ಎಂಗನ ನಮನ
0: ಮೆಲ್ಲಿನ ಮಾಂ
1: ಮೆಲ್ಲಿನ ಮಾಂ
0: ಜರಲ ವಡಲ
1: ಜರಲ ವಡಲ
0: ಇಡೆಯಿನ ಮಾಂ
1: ಇಡೆಯಿನ ಮಾಂ.